ನೆಗೆಸಿದ ಹೋಗಬಪ್ಪ ಎರಡಾವುದು ಪಾಟು. ಇದು ನಂಗೆ ಅಟ್ಟಿದೋಗೆಲ್ಲ ಹಬ್ಬ ಮಾಡೋ ಸೀಸನ್. ಒಂದೊಂದು ವಾರದೋಗಿಯೋ ಒಂದೊಂದು ಅಟ್ಟಿದೋಗಿಯೋ ಹಬ್ಬ ಹಬ್ಬ ಇದ್ದಾರೆ. ಆ ಅಟ್ಟಿಗೆ ಒಪ್ಪೋದೋ ಈ ಅಟ್ಟಿಗೆ ಒಪ್ಪೋದೋ ಅತ್ತಂದಿಗೆ ನಂಗವೂ ಎಲ್ಲ ಅಟ್ಟಿಗೂ ಹೋಯಿತಾ ಇದ್ದ. ಪೊದುವಾ ಒಂದು ಅಟ್ಟಿಯ ಒಂದು ಹಬ್ಬ ಕೊಂಡಾಡಿಯಾರ ಅತ್ತಂದ್ಲೆ ಸ್ವಂತಕ್ಕವರು ಅರ್ಧವಕ್ಕ ಅರಿಯಾದವಕ್ಕ ನಟ್ಟ ಮನೆಗೆ ಪಪ್ಪ ನಂಗೆ ಹೆಂಗ ಅವಕ್ಕ ಮಕ್ಕ ಅತ್ತಂದಿಗೆ ಅಟ್ಟಿಯೇ ಜಗಜೋದಿಯ ಅಟ್ರ. ಅದು ತಾ ಬೇಕು ಹಬ್ಬಗ ಎಲ್ಲ ಒಂದು ಸೇಬುದು ಎಲ್ಲ ಒಂದು ಸೇದು ದೇವ್ರಿಗೆ ಅರಕ ಮಾಡಿ ಅಟ್ಟಿ ಒಳ್ಳಂಗಿಬೋದು ಎಲ್ಲ ಒಳ್ಳಂಗಿಬೋದು ಅದನ್ನು ಬೇಂಡು ಹೊತ್ತ ಹಬ್ಬ. ಹಬ್ಬದಾಗ ಮುಖ್ಯವಾದ ವಿಷಯ ನಂಗವ ಪಡ್ತವರಿಗೆ ಆಟ ಪಾಠ ಎಲ್ಲ ಒಂದು ಸೇದು ಆ ಆಟ ಆಡುವನೆ ಮನಸ್ಸು ತೋಗಾಡುವ ಎಲ್ಲ ದುಃಖವೂ ವಾರ ಅಗೆಯೋ ವಾರ ಎಲ್ಲಿ ನೋಡಿ ಸಂತೋಷ ಹೊತ್ತ ಅಟ್ರ. ಅದು ತ ಹಬ್ಬನ ಕುರಿಕೋಳೆ ಅದಕ್ಕೆ ತಾ ನಂಗೆ ಹಬ್ಬವ ಬುಡಾದ ಮಾಡಿಂದ ಈ ಹಬ್ಬವ ಪೆರುಮೆ ಹೋಗುವ ಒಂದು ಪಾಟು ನಂಗಾಗಿ ಮುಂದೆ ಆಡದೆ ಊಟಿ FM 101.8.

ಇಂದಿರಾ ನಿಗಚಿದಗೊಪ್ಪ ನೆರವು ಪಾಟು ಎಲ್ಲ ಅಟ್ಟಿದೋಗಿಯೋ ಕತ್ತು ಬಿರುಕಿ ಗೆಲ್ಚಕ್ಕೆ ಹೋಗಾದ ಇಲ್ಲ ಗೆಲ್ಚ ಸಿಕ್ಕಾದ ಅಟ್ಟಿ ಇಬ್ಬ ಕುಣಬ ಇದ್ದಾರೆ. ಆ ಕುಣಬಗ ಅಟ್ಟಿಯ ಪೋದಿರೋಕೆ ಏನ ಹೆಸರು ಆತನಲ್ಲ ಬಿಟ್ಟಿ ಕುಣವೆ. ಅವಕಗೇನ ಮನೆಯ ಸುತ್ತಿಯಾರ ಅಟ್ಟಿ ಸುತ್ತಿಯಾರ ಕಡೆಯ ಸುತ್ತಿಯಾರ ಅತಂತ ಏಗಿನ ಆಲೆ ಅವಕ ನಿರಂತರವಾದ ಮಕ್ಕ ಇಬ್ಬುದು ಇಲ್ಲ. ಅವಕಗಾಂದು ಯೋಗ ಒಂದು ಪೊರ್ಪು ಬಂದ್ರ ಇಲ್ಲ ಯೋಗ ಒಂದು ಕಡಮ ಬಂದ್ರವೋ ಆಗ ಬಂದು ಅವಕ ಗೆಲ್ಚಗಾಂದು ಹೋಗ್ಬಿಟ್ಟಾರ ಅವಕ ವಾಡಿಕೆ ನೋಡಿದ ಆರಂಭಿಸ್ತಾರ. ಆಲೆ ಇದು ಬಂದು ಯೋಗವೋ ನಿರಂತರವ ಆಡುವ ಒಂದು ಈ ವರ್ಷ ಈ ಕುಣಬ ಗೆಲ್ಚಲ್ಲದ ಇದ್ರ ಅಡತ ವರ್ಷ ಬೇರೆ ನಾಕಾದಾರೆ ಅದಕ್ಕಡ್ತ ವರ್ಷ ಬೇರೆ ಎರಡಾದಾರೆ. ಇದ್ದೋಗ ಇನ್ನೊಂದು ವಿಷಯ ನಂಗೆ ಗಮನಿಸುದು ಆ ಕುಣವೆ ಗೆಲ್ಚ ಗೋಪಿಲೆ ಹಣ ಸಂಭವಿಸಲ ಎದುತ್ತ ವಿಷಯವೇ ತವರ ಅವಕ್ಕನಾಳ ಏ ಪಯನೂ ಇಲ್ಲ ಅಂತ ಯೋಗದು ಮುಡಿಯ. ಒಂದು ಬದಾಗ ನೋಡ್ಲೆ ಅಟ್ಟಿಯ ನಡೆಸೋದು ಬಂದು ದೊಡ್ಡವಕ್ಕ ಅಂದ್ರೆಯೋ ದೊಡ್ಡವಕ್ಕ ಯೋಗಲಿಕ್ಕಿಲ್ಲ ಅದನ್ನ ಮಾಡುವುದೋ ಆ ಕುಣವತ. ಆ ಕುಣವೆ ಇಲ್ಲದ ಅಟ್ಟಿ ನಡೆಯ ಒಂದು ಒಳ್ಳೆಯ ವಿಶೇಷ ಅಲ್ಲಿ ಪರವಾಲೆ ಇಲ್ಲ ಒಂದು ದುಃಖಕಾರಿ ಅಲ್ಲಿ ಪರವಾಲೆ ಆ ಕುಣವ